0: ಈ ಗೀತು ಪೊದೆಬೊನ್ ನಮ್ ಜೆ ನಕುನ್ ಮಂಜಿಕಾತ್, ಈ ಗೀತು ಬೊನ್ ನಮ್ಹೆ ಎಕಲಾ ಪುರ್ಖಾಂತಿ ಪಾಡ್ತಿರ್ ಬರಲ್ನಾತ್, ಅವು ಧೀರೆ ಧೀರೆ ಹಿಕ್ರಿ ನಮ್ ಮೆನಾಲ್ದಾತ್ ಅರು ನಮ್ ಹಿ ಪಾಡ್ತಿಲ್ ಬರಲ್ದಾತ್. ಹೇಳಿ ಇನ್ನೆ ಏರಾ ಖತ್ರಾಲಿ ಜೆ ನಮ್ ಜತ್ಕಿ ಜತ್ಕಿ ಪಾಠ ಪಡಲ್ದಾತ್, ಹೆತ್ಕಿ ಹೆತ್ಕಿ ನಮ್ಹೆ ಸಂಸ್ಕೃತಿ ಬೊನ್ ಮೋದ್ರ ಚಾಲ್ದಾತ್. ಅವು ಈ ಪ್ರಕಾರ ಗೀತ ಬೊನ್ ಪಾಡನಾ ತ ಬಹುತ್ ಗೆಚ್ಚಂತ ಕಥಾದು. ಹೇಳೇ ಭಿಲ್ ಈ ಭೋಣಿ ಗಾರ್ಜನ್ ಪಾಡ್ಯಾರ್ ಎಕ್ಕನಕಿರಿ ಅಕ್ಕುಂತ ಜುಗ್ಗುನು ಭಿ ಪಾಠ ಸಾಠ ಪಢನ ಸಮಯಾನು ಭಿ ತಮ್ ಈ ಪ್ರಕಾರ ಗೀತೊಂಟ ಪಾಡಲ್ನಾರ್ ಅರು ಎಕ್ಕನಕಿರಿ ಇವನ್ ಮೊನೆ ಈಕನಾರ್ ಆ ಕಥಮೊನ್ ಮೆನೋತ್. ಆ ಭೋಣಿ ಘರ್ ಮನಲ್ನಾರ್ ಸುಮತಿ ಬಾಗ್ ನಮ್ಮೆ ಸಂಬಲ್ಪುರ್ ಜಿಲ್ಲಾ ಬಾಮಡಾ ಚಹಾಂತ ಉಚ್ಕಾಪಟ್ ತಮ್ಮೆ ಪದ್ದ ತಾಯಿನ್ನ ಎಂ ಈಶಾನ್ ಆಕಾಶವಾಣಿ ಸಂಬಲ್ಪುರ್ಗೆ ಮೆಹಕದಾಮ್ ಅರು ತಮ್ಮೆ ಗನೆ ನಮ್ ಇದನ್ ಕಚ್ ನೆಖರೋತ್ ಜೆ ನಮ್ಮೆ ಈ ಕುಣಾ ಜೆನ್ ಭಾಷಾ ಅತಿಲಿ ನಮ್ಮೆ ಭಾಷಾನು ಜೆನ್ ಗೀತು ಅತಿಲಿ ನಮ್ಮೆ ಜೆನ್ ಸಂಸ್ಕೃತಿ ಅತಿಲಿ ಅನ್ನು ತಮ್ಮ ಎಕ್ಕನಿಕಿರಿ ಸಾಮಿಲ್ ಮಂಚ್ಕನಾರ್ ಅರು ಜೆತೆಬೆಲೆ ಏರಾ ಖತ್ರಾಲಿ ಜೆ ನಮ್ಮೆ ಭಾಷಾ ಬೋಧ ಧೀರೆ ಧೀರೆ ನುಹುರಾ ಕಲಿ ಲೆಖಾ ಲಗ್ಗಾಲಿ ವಾಕ್ಯನ್ ಈರ್ ಎಕ್ಕನಿಕಿರಿ ಭಾಷಾ ಬೊನ್ ತೆಂಗಾಲ್ನಾರ್ ನಮ್ಮೆ ಕುಣಾ ಭಾಷಾ ಬೊನ್ ಖಾಲಿ ತೆಂಗಾಲ್ನಾರ್ ಬುಲಿಗಿರಿ ಕಥ ಮಲ್ಲಿದ್ ನಮ್ಮೆ ಜೆನ್ ಗೀತು ಪೊದೆ ಅಕ್ಕುನ್ ಪಾಡಿಯಾರ್ ಜನ್ ನಮ್ಮ ಮಂಚ್ಕಾತ್ ಹೂ ಪ್ರಕಾರ ಗೀತು ಭಿ ಅರ್ ಮೊನೆಯಿ ಕಾರ್ನಾರ್ ಅರು ಪಾಳಾಲ್ನಾರ್ ಇದದ್ ಬಡಿಟ್ಟಿ ಕಥಾತ್ ತ ಬೆಸಿ ನಮ್ಮ ಡೇರಿ ಅಂಬುದ್ ಕಮ ಬರ ತಮ್ಮೆ ಗನೆ ಕಾಚ ನೆಖರೋತ್ ಭೂಣಿ ನಿಮ್ಮಂತೆ ಆಕಾಶವಾಣಿ ಸ್ಟುಡಿಯೋಗೆ ಕಥಾವಾರ್ತಾ ಮಾನತ್ ಬುಲಿಕಿರಿ ಮೆಹಕದಾಮ್ ಪಹಲಾ ನಿಮಾನೆ ಆಕಾಶವಾಣಿ ಸಂಬಲ್ಪುರ್ ಸನ್ಗೆ ಸ್ವಾಗತ ನಾನಲ್ದಾಮ್
1: ಜುಹಾರ್ ಜತೆ ರೀನ್ ಜತೆ ಕುಣಾ ಬಂಧು ರೀನ್ ಆಉ ಧರ್ಮ ಬೆಲಾ ಸಿನ್ಹಿ ಪ್ರಣಾಮ ಜುಹಾರ್
0: ನಿಶ್ಚಿತ ಭಾವೆ ನಮ್ಮೆ ಜನ್ ಕುಣಾ ಭಾಯಿ ಬಂಧುರ್ ಗುಠಿಯಾರ ಮೆನಾಲ್ನಾರ್ ಈ ನಮ್ಮೆ ಕಾರ್ಯಕ್ರಮ ಬನ್ ತಾಮಾನ್ ಭಿ ನಮ್ಮೆ ಆಕಾಶವಾಣಿ ತರ್ತಿ ಜುಹಾರ್ ಹೇಲೆ ಪಹಲಾ ಜನ್ ನಿಮ್ ಗೀತ್ ಪೋದೆ ಪಾಡ್ಕಾರ್ ಏರಾ ಖತರಾರಿ ಜೆ ಇನ್ನೆ ಗೀತು ಗುಠಿ ನಿಮ್ ಅಕುನ್ ಜನ್ ಬಯಸ್ನು ಅತಲ್ದಾರ್ ಈ ಬಯಸ್ನು